ಇಂದ್ರೇಣ ಚ ಮರುತ್ವತ ಮರುತ್ವತೇತಿ ಮರುತ್ವತ ಆದಿತ್ಯೇಭಿಶ್ಚ ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿಶ್ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ. ಓಂ ಓಂ ಉದತ್ಯಂ ತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನ.

ಚಮುತ ಉತತ್ಯಂ ಚಂಚಮಸಂ ಚಮಸನ್ನವಂ ನವಂ ತ್ವಷ್ಟೂ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುರ್ನವಂ ಚಮಸಂತ್ಯಮುತ ಉತತ್ಯಂ ಚಂಚಮಸಂ ಚಮಸನ್ನವಂ ನವಂ ತ್ವಷ್ಟೂ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಂ ದೇವಸ್ಯ ತ್ವಷ್ಟುರ್ನವಂ ಚಮಸಂತ್ಯಮುತ ಉತತ್ಯಂ ಚಂಚಮಸಂ ಚಮಸನ್ನವಂ ನವಂ ತ್ವಷ್ಟೂ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರತ ಚತುರಾಹ ಚತುರೋಕರತ ಅಕರತ ಚತುರಾಹ ಚತುರಃ ಪುನಃ ಪುನಶ್ಚತುರೋಕರತ ಅಕರತ ಚತುರಾಹ ಚತುರಃ ಪುನಃ ಪುನರಿತಿ ಪುನಃ.